ಸೋ ಅಗ್ಮತ ಚಮಸನ್ನವಂ ಅಗ್ಮತೇಂದ್ರೇಣ ನವಂ ತ್ವಷ್ಟೂ ಇಂದ್ರೇಣಾಗ್ಮತಮದಾಸೋ ವತ್ಸಂ ತ್ವಷ್ಟುರ್ನವಂ ಚಮಸಂತ್ಯಮುತ ಸಂವಾಹ ಉತತ್ಯಂ ವೋಮದಾಸಹಾತ್ಯಂಚಮಸಂ ಮದಾಸೋ ಅಗ್ಮತ ಚಮಸನ್ನವಂ ಅಗ್ಮತೇಂದ್ರೇಣ ನವಂ ತ್ವಷ್ಟೂ ಇಂದ್ರೇಣ ಚ ತ್ವಷ್ಟುರ್ದೇವಸ್ಯ ಚೇಂದ್ರೇಣಾಗ್ಮತಮದಾಸೋ ವತ್ಸಂ ದೇವಸ್ಯ ತ್ವಷ್ಟುರ್ನವಂ ಚಮಸಂತ್ಯಮುತ.

ಚ ಮರುತ್ವತಾ ದೇವಸ್ಯ ನಿಷ್ಕೃತಂ ಮರುತ್ವತೇತಿ ಮರುತ್ವತಾ ನಿಹ್ಕೃತಮಿತಿ ನಿಹಿಕೃತಂ ಆದಿತ್ಯೇಭಿಶ್ಚ ಅಕರ್ತ ಚತುರಾಹ ಚಾದಿತ್ಯೇಭಿಃ ಚತುರೋ

ಬ್ರಹ್ಮನಿಷ್ಠೈ. ದೋಸ್ ರಿಷಿ ಗ್ರೂಪ್ ಹಿಯರಿಂಗ್ ಟು ದಿಸ್ ಎಲೋಕ್ವೆಂಟ್ ಸ್ಪೀಚ್ ಆನ್ ಮೌನ ಅಬೌಟ್ ದಿ ಬ್ರಹ್ಮನ್ ಆನ್ ದಿ ಬ್ರಹ್ಮನ್ ದೇ ಆರ್ ಎಸ್ಟಾಬ್ಲಿಷ್ಡ್ ಇನ್ ದಿ ಸೆಲ್ಫ್ ವಿತೌಟ್ ಎನಿ ಟ್ರಬಲ್. ಸೊ ಆವೃತಂ ಬ್ರಹ್ಮನಿಷ್ಠೈ ಶ್ರೀಗಣೈ ಬ್ರಹ್ಮನಿಷ್ಠ ಸಮಾನಧಿಕಾರಣ್ಯ ಲೈಕ್ ದಟ್ ಯು ಕ್ಯಾನ್ ಟೇಕ್ ಆವೃತಂ ಬ್ರಹ್ಮನಿಷ್ಠೈ. ಅಂಡ್ ವೇರ್ ಹ್ಯಾವ್ ದೇ ಕಮ್? ಆಚಾರ್ಯೇಂದ್ರಂ ಆಚಾರ್ಯ ಇಂದ್ರಂ ಸ ಗುರುಮೇವಾ ವಿಗಚ್ಛೇತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರುತಿ ಸೇಸ್ ದಟ್ ಪರ್ಸನ್ ಹೂ ಹ್ಯಾಸ್ ದಿ ಡಿಸೈರ್ ಫಾರ್ ನಾಲೆಜ್ ಹೀ ಶುಡ್ ಹ್ಯಾವ್ ಟು ಅಪ್ರೋಚ್ ಅ ಗುರು ಓನ್ಲಿ. ಹೀ ಶುಡ್ ನಾಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಬೈ ಹಿಸ್ ಓನ್ ಆನ್ ಹಿಸ್ ಓನ್. ಸೊ ಆಚಾರ್ಯ ಇಂದ್ರಂ ದೀಸ್ ಪೀಪಲ್ ದೀಸ್ ಋಷಿಗಣಾಸ್ ದಿ ಗ್ರೇಟ್ ರಿಷೀಸ್ ದೇ ಹೂ ವಾಂಟ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ದಿ ಟ್ರೂತ್ ಇನ್ ದಿ ಸೆಲ್ಫ್ ದೇ ಗೋ ಟು ದಿಸ್ ಆಚಾರ್ಯೇಂದ್ರಂ. ಆಚಾರ್ಯ ಇಂದ್ರಂ ಇಂದ್ರ ಇನ್ ಆಚಾರ್ಯ ಇಂದ್ರ ಮೀನ್ಸ್ ಈಶ್ವರ ದಿ ಹೈಯೆಸ್ಟ್ ಲಾರ್ಡ್. ಇಂದ್ರ ಇಸ್ ದಿ ಡೈಟಿ ಆಫ್ ವೇದಾಸ್. ಇಂದ್ರ ಇಸ್ ದಿ ಲಾರ್ಡ್ ಡೈಟಿ ವಿಚ್ ಇಸ್ ಸಂಗ್ ಅಬೌಟ್ ಇನ್ ವೇದಾಸ್ ಮೆನಿ ಅ ಟೈಮ್ ಇನ್ ಮೆನಿ ಪ್ಲೇಸಸ್. ಸೊ ದಿ ಪ್ರಿಡಾಮಿನೆಂಟ್ ಡೈಟಿ ಆಫ್ ವೇದ ಆಚಾರ್ಯ ಇಂದ್ರಂ. ಆಚಾರ್ಯ ದೇಶಿಕೇಂದ್ರಂ ದೇಶಿಕೇಂದ್ರಂ ಆಚಾರ್ಯ ಇಂದ್ರಂ ದಿ ಟಾಪ್ ಮೋಸ್ಟ್ ಆಚಾರ್ಯ. ಕಾರಕಾಲಿತ ಚಿನ್ಮುದ್ರಂ ಆನಂದ ರೂಪಂ. ಅಂಡ್ ಹೌ ಇಸ್ ಹಿ ಸಿಟ್ಟಿಂಗ್ ದಿಸ್ ಆಚಾರ್ಯೇಂದ್ರ? ಹಿ ಇಸ್ ಸಿಟ್ಟಿಂಗ್ ಇನ್ ಚಿನ್ಮುದ್ರ ಕಾರಕಲಿತ ಇನ್ ಇಸ್ ಹ್ಯಾಂಡ್ಸ್ ಹಿ ಇಸ್ ಹೋಲ್ಡಿಂಗ್ ಆನ್ ಟು ದಿಸ್ ಚಿನ್ಮುದ್ರ. ಅಂಡ್ ಆನಂದ ರೂಪಂ ಹಿ ಇಸ್ ಆಫ್ ದಿ ಫಾರ್ಮ್ ಆಫ್ ಬ್ಲಿಸ್ ಬಿಕಾಸ್ ಮುದಿತ ವದನಂ ಇಟ್ ಇಸ್ ಸೀನ್. ಹೌ ಡು ಯು ನೋ ಹಿ ಇಸ್ ಬ್ಲಿಸ್ಫುಲ್? ಇಟ್ ಇಸ್ ವಾಟ್ ಎವರ್ ಇಸ್ ಇನ್ಸೈಡ್ ಇಸ್ ಎಕ್ಸ್ಪ್ರೆಸ್ ಎಕ್ಸ್ಟರ್ನಲಿ. ವಾಟ್ ಎವರ್ ಇಂಟರ್ನಲ್ ಇಸ್ ಎಕ್ಸ್ಪ್ರೆಸ್ ಎಕ್ಸ್ಟರ್ನಲ್. ಯು ಕ್ಯಾನ್ ಸಿ ವಾಟ್ ಎವರ್ ಇನ್ಸೈಡ್ ಆನ್ ದಿ ಫೇಸ್ ದಿಸ್. ಸೊ ಆನಂದ ರೂಪಂ ಇಸ್ ಅಂಡರ್ಸ್ಟುಡ್ ಬೈ ಮುದಿತ ವದನ. ಮುದಿತ ವದನ ಮೀನ್ಸ್ ಲಾಫಿಂಗ್ ಫೇಸ್, ಸ್ಮೈಲಿಂಗ್ ಫೇಸ್. ಹಿ ಇಸ್ ಸ್ಮೈಲಿಂಗ್. ಸ್ವಾತ್ಮ ವೈ ಇಸ್ ಹಿ ಸ್ಮೈಲಿಂಗ್? ಪೀಪಲ್ ಸ್ಮೈಲ್ ಟು ರಿಡಿಕುಲ್ ಟು ಇಟ್ಸ್ ಕೈಂಡ್ ಆಫ್ ಲಾಫ್, ಸಬ್ಡ್ಯೂಡ್ ಲಾಫ್. ದೇ ಆರ್ ಸ್ಮೈಲಿಂಗ್ ಅಟ್ ಪೀಪಲ್. ಇಟ್ಸ್ ನಾಟ್ ಅ ಸ್ಮೈಲಿಂಗ್ ಅಟ್ ಅದರ್ಸ್. ಇಟ್ ಇಸ್ ಸ್ಮೈಲ್, ದಿಸ್ ಸ್ಮೈಲ್ ಇಸ್ ಬಿಕಾಸ್ ಹಿ ಇಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಸೆಲ್ಫ್. ಸ್ವಾತ್ಮ ರಾಮಂ ಹಿ ಇಸ್ ಎಕ್ಸ್ಪೀರಿಯನ್ಸಿಂಗ್ ದಿ ಸೆಲ್ಫ್ ಬೈ ಹಿಮ್ಸೆಲ್ಫ್ ಇನ್ ಹಿಮ್ಸೆಲ್ಫ್ ಥ್ರೂ ಹಿಮ್ಸೆಲ್ಫ್. ಸ್ವಾತ್ಮ ರಾಮಂ ಎ ಪರ್ಸನ್ ಹೂ ಇಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಸೆಲ್ಫ್. ಅಂಡ್ ದಟ್ ಟು ದಟ್ ದಕ್ಷಿಣಾಮೂರ್ತಿ ಐ ಸಲ್ಯೂಟ್. ದಕ್ಷಿಣಾಮೂರ್ತಿ ಮೀಡೇ ವಟವಿಟಪಿ ಸಮೀಪೇ ಭೂಮಿ ಭಾಗೇ ನಿಷಣ್ಣ ಸಕಲ ಮುನಿ ಜನಾನಾಂ ಜ್ಞಾನದಾತಾರಮಾರಾತ್ ತ್ರಿಭುವನಂ ಗುರುವೀಶಂ ದಕ್ಷಿಣಾಮೂರ್ತಿ ದೇವಂ ಜನನ ಮರಣ ದುಃಖ ಛೇದ ದಕ್ಷಂ ನಮಾಮಿ. ವಟವಿಟಪಿ ಸಮೀಪೇ ಭೂಮಿ ಭಾಗೇ ನಿಷಣ್ಣ ಸಕಲ ಮುನಿ ಜನಾನಾಂ ಜ್ಞಾನದಾತಾರಂ ಆರಾತ್ ತ್ರಿಭುವನ ಗುರುಂ ಈಶಂ ದಕ್ಷಿಣಾಮೂರ್ತಿ ದೇವಂ ಜನನ ಮರಣ ದುಃಖ ಛೇದ ದಕ್ಷಂ ನಮಾಮಿ. ಬಟ ವಿಟಪಿ ಸಮೀಪೆ ದಕ್ಷಿಣಾಮೂರ್ತಿ ವೇರ್ ಇಸ್ ಈ ಸಿಟ್ಟಿಂಗ್? ಬಟ ವಿಟಪಿ ಸಮೀಪೆ ಅಂಡರ್ ದಿ ಬ್ಯಾನಿಯನ್ ಟ್ರೀ. Close to the banyan tree. Where? Close to the banyan tree, on the trunk, on the branch. Where? Bhumi bhage, closer to the earth. He is sitting. Nishannam. He is seated on the pedestal which is closer to the earth. Sakala muni jananam jnanadataram arat jnanadataram. And what kind of the function he is doing there, sitting there in the under the banyan tree? Sakala muni jananam, for all these people who are great munis, for those great munis, jnana dataram, he is giving the knowledge.

ಕ್ಷಪಯತಸ್ತುತಯೆ ನತತ್ತೇ ಯಸ್ತ್ವಂತಕಾಲ ಇದಮಾತ್ಮಕೃತಂ ಸ್ವನೇತ್ರವನ್ ಹಿ ಸ್ಫುಲಿಂಗ ಶಿಖಯಾ ಭಸಿತಂ ನ ವೇದ ಯೇತ್ವಾತ್ಮರಾಮ ಗುರುಭಿರ್ಹೃದಿ ಚಿಂತಿತಾಂಘ್ರಿದ್ವಂದ್ವಂ ಚರಂತಮುಮಯಾ ತಪಸಾಭಿತಪ್ತಂ ಕಥಂತ ಉಗ್ರಪುರುಷಂ ನಿರತಂ ಶ್ಮಶಾನೆ ತೇ ನೂನಮೂತಿಮವಿದಂಸ್ತವ ಹಾತಲಜ್ಜಾಃ ತತ್ತಸ್ಯ ತೇ ಸದಸತೋಃ ಪರತಃ ಪರಸ್ಯ ನಾಂಜಸ್ವರೂಪಗಮನೆ ಪ್ರಭವಂತಿ ಭೂಮ್ನಃ ಬ್ರಹ್ಮಾದಯಃ ಕಿಮುತ ಸಂಸ್ತವನೇ ವಯಂ ತು ತತ್ಸರ್ಗಸರ್ಗ ವಿಷಯಾ ಅಪಿ ಶಕ್ತಿಮಾತ್ರಂ ಏತತ್ಪರಂ ಪ್ರಪಶ್ಯಾಮಃ ನ ಪರಂ ತೇ ಮಹೇಶ್ವರ ಮೃಡನಾಯ ಹಿ ಲೋಕಸ್ಯ ವ್ಯಕ್ತಿಸ್ತೇ

ಶಿವಾಯ ನಮಃ ಓಂ ಶಿಪಿವಿಷ್ಟಾಯ ನಮಃ ಓಂ ಅಂಬಿಕಾನಾಥಾಯ ನಮಃ ಓಂ ಶ್ರೀಕಂಠಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಭವಾಯ ನಮಃ ಓಂ ಶರ್ವಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ಓಂ ಶಿತಿಕಂಠಾಯ ನಮಃ ಓಂ ಶಿವಾಪ್ರಿಯಾಯ ನಮಃ ಓಂ ಉಗ್ರಾಯ ನಮಃ ಓಂ ಕಪಾಲಿನೇ ನಮಃ ಓಂ ಕಾಮಾರಯೇ ನಮಃ ಓಂ ಅಂಧಕಾಸುರಸೂದನಾಯ ನಮಃ ಓಂ ಗಂಗಾಧರಾಯ ನಮಃ ಓಂ ಲಲಾಟಾಕ್ಷಾಯ ನಮಃ ಓಂ ಕಾಲಕಾಲಾಯ ನಮಃ ಓಂ ಕೃಪಾನಿಧಯೇ ನಮಃ ಓಂ ಭೀಮಾಯ ನಮಃ ಓಂ ಪರಶುಹಸ್ತಾಯ ನಮಃ ಓಂ ಮೃಗಪಾಣಯೇ ನಮಃ ಓಂ ಜಟಾಧರಾಯ ನಮಃ ಓಂ ಕೈಲಾಸವಾಸಿನೇ ನಮಃ ಓಂ ಕವಚಿನೇ ನಮಃ ಓಂ ಕಠೋರಾಯ ನಮಃ ಓಂ ತ್ರಿಪುರಾಂತಕಾಯ ನಮಃ ಓಂ ವೃಷಾಂಕಾಯ ನಮಃ ಓಂ ವೃಷಭಾರೂಢಾಯ ನಮಃ ಓಂ ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ ಓಂ ಸಾಮಪ್ರಿಯಾಯ ನಮಃ ಓಂ ಸ್ವರಮಯಾಯ ನಮಃ ಓಂ ತ್ರಯೀಮೂರ್ತಯೇ ನಮಃ ಓಂ ಅನೀಶ್ವರಾಯ ನಮಃ ಓಂ ಸರ್ವಜ್ಞಾಯ ನಮಃ ಓಂ ಪರಮಾತ್ಮನೇ ನಮಃ ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ ಓಂ ಹವಿಷೇ ನಮಃ ಓಂ ಯಜ್ಞಮಯಾಯ ನಮಃ ಓಂ ಸೋಮಾಯ ನಮಃ ಓಂ ಪಂಚವಕ್ತ್ರಾಯ ನಮಃ ಓಂ ಸದಾಶಿವಾಯ ನಮಃ ಓಂ ವಿಶ್ವೇಶ್ವರಾಯ ನಮಃ ಓಂ ವೀರಭದ್ರಾಯ ನಮಃ ಓಂ ಗಣನಾಥಾಯ ನಮಃ ಓಂ ಪ್ರಜಾಪತಯೇ ನಮಃ ಓಂ ಹಿರಣ್ಯರೇತಸೇ ನಮಃ ಓಂ ದುರ್ದರ್ಶಾಯ ನಮಃ ಓಂ ಗಿರೀಶಾಯ ನಮಃ ಓಂ ಗಿರಿಶಾಯ ನಮಃ ಓಂ ಅನಘಾಯ ನಮಃ ಓಂ ಭುಜಂಗಭೂಷಣಾಯ ನಮಃ ಓಂ ಭರ್ಗಾಯ ನಮಃ ಓಂ ಗಿರಿಧನ್ವನೇ ನಮಃ ಓಂ ಗಿರಿಪ್ರಿಯಾಯ ನಮಃ ಓಂ ಕೃತ್ತಿವಾಸಸೇ ನಮಃ ಓಂ ಪುರಾರಾತಯೇ ನಮಃ ಓಂ ಭಗವತೇ ನಮಃ ಓಂ ಪ್ರಮತಾಧಿಪಾಯ ನಮಃ ಓಂ ಮೃತ್ಯುಂಜಯಾಯ ನಮಃ ಓಂ ಸೂಕ್ಷ್ಮತನವೇ ನಮಃ ಓಂ ಜಗದ್ವ್ಯಾಪಿನೇ ನಮಃ ಓಂ ಜಗದ್ಗುರವೇ ನಮಃ ಓಂ ವ್ಯೋಮಕೇಶಾಯ ನಮಃ ಓಂ ಮಹಾಸೇನಜನಕಾಯ ನಮಃ ಓಂ ಚಾರುವಿಕ್ರಮಾಯ ನಮಃ ಓಂ ರುದ್ರಾಯ ನಮಃ ಓಂ ಭೂತಪತಯೇ ನಮಃ ಓಂ ಸ್ಥಾಣವೇ ನಮಃ ಓಂ ಅಹಿರ್ಬುಧ್ನ್ಯಾಯ ನಮಃ ಓಂ ದಿಗಂಬರಾಯ ನಮಃ ಓಂ ಅಷ್ಟಮೂರ್ತಯೇ ನಮಃ ಓಂ ಅನೇಕಾತ್ಮನೇ ನಮಃ ಓಂ ಸಾತ್ವಿಕಾಯ ನಮಃ ಓಂ ಶುದ್ಧವಿಗ್ರಹಾಯ ನಮಃ ಓಂ ಶಾಶ್ವತಾಯ ನಮಃ ಓಂ ಖಂಡಪರಶವೇ ನಮಃ ಓಂ ಅಜಾಯ ನಮಃ ಓಂ ಪಾಶವಿಮೋಚಕಾಯ ನಮಃ ಓಂ ವೃಢಾಯ ನಮಃ ಓಂ ಪಶುಪತಯೇ ನಮಃ ಓಂ ದೇವಾಯ ನಮಃ ಓಂ ಮಹಾದೇವಾಯ ನಮಃ ಓಂ ಅವ್ಯಯಾಯ ನಮಃ ಓಂ ಹರಯೇ ನಮಃ ಓಂ ಭಗನೇತ್ರಬಿದೇ ನಮಃ ಓಂ ಅವ್ಯಕ್ತಾಯ ನಮಃ ಓಂ ದಕ್ಷಾಧ್ವರಹರಾಯ ನಮಃ ಓಂ ಹರಾಯ ನಮಃ ಓಂ ಪೂಷದಂತಬಿಧೇ ನಮಃ ಓಂ ಅವ್ಯಗ್ರಾಯ ನಮಃ ಓಂ ಸಹಸ್ರಾಕ್ಷಾಯ ನಮಃ ಓಂ ಸಹಸ್ರಪದೇ ನಮಃ ಓಂ ಅಪವರ್ಗಪ್ರದಾಯ ನಮಃ ಓಂ ಅನಂತಾಯ ನಮಃ ಓಂ ತಾರಕಾಯ ನಮಃ

0: Om Namah Shivaya. You're listening to Shaivam.org radios. 24/7 spiritual channels from Shaivam.org. Om Namah Shivaya.
1: Dear listeners of Shaivam.org, the following is Gangadhar Ashtakam, presented by Dr. M. Gokulakrishna Iyer.
2: Maulav Ganga Shashankav, Karacharanatale Shitalanga Bhujangaha, Vame Bhage Dayardra, Himagiritanaya Chandanam Sarvagatre, Itham Shitam Prabhutam, Tavakanakasabha Nathavodham Kvashaktihi, Chitte Nirveda Tapte, ಯದಿ ಭವತಿ ನತೆ ನಿತ್ಯವಾಸೋ ಮದೀಯೆ ಗಾಂಗಂ ವಾರಿ ಮನೋಹಾರಿ ಮುರಾರಿ ಚರಣಚ್ಯುತಂ ತ್ರಿಪುರಾರಿ ಶಿರಶ್ಚಾರಿ ಪಾಪಹಾರಿ ಪುನಾತು ಮಾಂ ವಿದ್ಯಾವಿತರಣಶೀಲಂ ವಿದ್ಯಾಧೀಶಂ ವಿರಿಂಚಿ ಹರಿವಂದ್ಯಂ ವಿಶ್ವಾಧಿಕ ವಿಬುಧೇಢ್ಯಂ ವಿಜಯೋಪಾಸ್ಯಂ ವಿನೌಮಿ ವಿಷಕಂಠಂ ಶ್ರೀಮತ್ ಕ್ಷೀರತರಂಗಿಣೀ ತಟಗತೆ ಪುಣ್ಯೇ ವಿರಿಂಚೇಃ ಪುರೇ ನಿತ್ಯಂ ಸನ್ನಿಹಿತಂ ಕಿಲಾಕಲಯಿತುಂ ಕ್ಷೀರಾಭಿಷೇಕಾದರಂ ಶ್ರೀಗಾರುತ್ಮತ ವಲ್ಲಿಕಾ ಸಹಚರಂ ಮಾರ್ಗೇ ಸಹಾಯಂ ನೃಣಾಂ ಶ್ರೀಮತ್ ದೀಕ್ಷಿತ ವಿಪ್ರದೈವತವರಂ ಸಂಚಿಂತಯೇ ಶಂಕರಂ. ಶ್ರೀಮದ್ ಅಪ್ಪಯ್ಯ ದೀಕ್ಷಿತೇಂದ್ರ ರಚಿತಸ್ಯ ಗಂಗಾಧರಾಷ್ಟಕಸ್ಯ ಪ್ರಥಮ ಶ್ಲೋಕಃ. ಶ್ಲೋಕೇಸ್ಮಿನ್ ಸಮುದ್ರಮಥನ ಸಮಯೇ ಹಾಲಾಹಲ ವಿಷರಾಜ ಪ್ರಸರಣ ರೂಪಾಂ ಆರ್ತಿಮಾಪದ್ಯಮಾನಾನಾಂ ಬ್ರಹ್ಮಾದಿದೇವಾನಾಂ ಆರ್ತಿಹಂತಾರಂ ತದ್ವಿಷಾಶಿನಂ ಭಗವಂತಂ ನೀಲಕಂಠಂ ಸ್ತುವಂತಿ

ಆತ್ಮನಃ ದಿಶಶ್ಚ ಕರ್ಣೌ ರಸನಂ ಜಲೇಶಂ ನಾಭಿರ್ನಭಸ್ತೆ ಶ್ವಸನಂ ನಭಸ್ವಾನ್ ಸೂರ್ಯಶ್ಚ ಚಕ್ಷೂಂಷಿ ಜಲಂ ಸ್ಮರೆತಃ ಪರಾವರಾತ್ಮಾಶ್ರಯಣಂ ತವಾತ್ಮ ಸೋಮೋ ಮನೋದ್ಯೌರ್ಭಗವನ್ ಶಿರಸ್ತೆ ಕುಕ್ಷಿಃ ಸಮುದ್ರಾಗಿರಯೋಸ್ಥಿ ಸಂಘಾಃ ರೋಮಾಣಿ ಸರ್ವೌಷಧಿವೀರುಧಸ್ತೆ ಛಂದಾಂಸಿ ಸಾಕ್ಷಾತ್ತವ ಸಪ್ತಧಾತವಃ ತ್ರಯೀಮಯಾತ್ಮನ್ ಹೃದಯಂ ಸರ್ವಧರ್ಮಃ ಮುಖಾನಿ ಪಂಚೋಪನಿಷದಸ್ತವೇಶ ಯೈಸ್ತ್ರಿಂಶದಷ್ಟೋತ್ತರಮಂತ್ರವರ್ಗಃ ಯತ್ತಚ್ಛಿವಾಖ್ಯಂ ಪರಮಾತ್ಮತತ್ವಂ ದೇವಸ್ವಯಂ ಜ್ಯೋತಿರವಸ್ಥಿತಿಸ್ತೆ ಛಾಯಾತ್ವಧರ್ಮೋರ್ಮಿಷು ಯೈರ್ವಿಸರ್ಗಃ ನೇತ್ರತ್ರಯಂ ಸತ್ವರಜಸ್ತಮಾಂಸಿ ಸಂಖ್ಯಾತ್ಮನಃ